ಕಿಕ ಲೋಕಂ ಸನ್ನದಾರಿ ಕಳಲೇ ಮೋಹನ ರಾಗಂ ಚಿಲಕಲ ಪಲುಕುಲು ಅಲ ಕಲ ಉಲುಕುಲು ನಾ ಚಿಲಿ ಸೊಗಸುಲು ನನ್ನೇ ಮರಿಪಿಂಚೇ